ಮರುತಶ್ಚ ಮಗೇಂದ್ರಶ್ಚ ಮೇ ವಿಶ್ವೇ ಚ ಮೇ ದೇವಾ ಇಂದಶ್ಚ ಮೇ ಪೃಥಿವೀ ಚ ಮಗೇಂದ್ರಶ್ಚ ಮೇ ದರಿಕ್ಷಂ ಚ ಮಗೇಂದ್ರಶ್ಚ

ಸಹಸ್ರಾರ್ಧನೇ ಹೃದಯ ನಮಃ ದರ್ಶಪೂರ್ಣಮಾಸಾತ್ಮನೇ ಶಿರಸೇ ಸ್ವಾಹ ಚಾತುರ್ಮಾಸ್ಯಾತ್ಮನೆ ಶಿಖಾಜೈ ಭಷಟೆ ನಿರೂಢು ಪಶುಮಂಧಾತ್ಮನೇ ಕವಚಾ ಜಗುಂ ಜ್ಯೋತಿಷ್ಠೋಮಾತ್ಮನೇ ನೇತ್ರತ್ರಜಾಜ ಬೌಷಟೆ ಸರ್ವಕೃತ್ವಾತ್ಮನೇ ಅಸ್ತ್ರಾಜ ಭಟೆ ಭೂರ್ಭುವಸ್ವರೋ ಮಿತಿ ದಿಗ್ಬಂಧ ಧ್ಯಾನಂ ಆಪಾತಾಳ ಲಭಸ್ಥಲಾಂತ ಭುವನ ಬ್ರಹ್ಮಾಂಡಮಾಭಿಸ್ಫುರ ಜ್ಯೋತಿಷ್ಠಾಡಿಕಲಿಂಗ

ವೃಳಜ ಮೇಢಟ್ಟ ಪಶುಪ ತಮ ಶಿವೋನ ಸುಮನಾಭವ ಪರಮೇ ವೃಕ್ಷಾಯುಧಂ ನಿಧಾ ಜಗೃತ್ಯಂ ವಸಾನ ಆಚರ ಪಿನಾಕಂ ಬಿಭ್ರದಾಗಿಹಿ ವಿಕಿರಿತ ವಿಲೋಹಿತ ನಮಸ್ತೆ.